ನೋ ಕಾಲ್ ಮುಖ ಏನ್ ಮಾಡ ಅದಾಗದಿಲ್ಲ ಮುಖ ವರ್ಕಾಯ್ ابو محمد شاب لگزر کال کا وی ٹائم ماستر بخت میں دو دی